ಸಂತಕದುಃಖಿತಾಪವೇತ ಸಂತಕದುಃಖಿಕ ಸಹಕಾನಹಿಮೇತ ಸಂತಕದುಃಖಿಕೌಡಾನಲಾಕ ಸಂತಕದುಃಖಿಕ ಸೌದ್ಯಾಕ ಸಂತಕದುಃಖಿ ಮಹಾಹಂಕಾರಿ ಸಂತಕದುಃಖಿ ಶತಾಭಿಕಾರಿ ಸಂತಕದುಃಖಿ ಜನಮಾಂಬರ ಸಂತಕದುಃಖನ ಸೌದೇಟಾರ ಸಂತಕ ದುಃಖಿಕ ನಾಹಿಠಾವುನಾನ ಸಂತಪಾವತನ ವಿಮಲಾಯ ಸಂತಕದುಃಖಿ ಅದ್ಭೀತೆ ಟೂಟ ಸಂತಕದುಃಖಿತ ಕಾಜನ ಪಾಹುಚ ಸಂತಕದುಃಖಿ ಕೌದಿಯಾನ ಪರಮಾಯ ಸಂತಕದುಃಖಿ ಉಜ್ಜಡುಪಾಯ ಸಂತಕ ದುಃಖಿ ಅಂತರ್ದೇಥೋಥ ಜನಸಾಸ್ಬನ ಮೃತ ಕಿರೋಥ ಸಂತಕದುಃಖಿ ಜಾಡ್ಗಿಸನಾಹ ಆಪನ ಬೀಜಾಪೇಹಿ ಖಾಹಿ ಸಂತಕದುಃಖಿ ಕಾವರಣ ರಾಖನಾರ್ನಾನ ಸಂತಪಾವತನ ಓ ಬ್ಯಾರ್

ಸಾವಮನುಷ್ಯನನ್ ಹಲಪಾವಹು ಭಾರತ ಪಾದ ದ್ವೈರಿ ಸ್ವಾರಾಮ ನಾಮಾಂತರವತಾರ ಪೂರೆ ವರ್ಗ ಪೂರಿ ದೀಕ್ಷಾ ಜಸಮಾನ ಬಸಾಯತ ಸಾಜ ಪರೀಕ್ಷಾ ಮಂತ ನಾಮ ಜಪಲೆ ಬಲಾಯ ದುಃಖ ತರದ ಮಂತಿ ಪಾವ ಜಾಯ ಸಾಚ ವಾಪಾರ ಕರಹ ವಾಪಾರ ತರ್ಕ ನಿವಾಸಿ ತಮಾರಿ ಕಾಟಿ ಕ್ರಖ ಮನ ವಾಹ ನಾನು ಬಾಹರ ನಯಾ ವಹ ಜಾಹಿ ದೇಹದೇ ದೂರ ಕಾಹ ಕು ಜಾಯ ಉಗ್ರ ರಾಖನ ಅರ್ಥ ಆಯ ನಿರ್ಪಾವ ಜಪ ಸಕಲ ಪಾವ ಮೇಟಾಯ ಪ್ರಭ ಕೃಪಾ ದೇ ಪ್ರಾಣಿ ಛೋಟಾ ದೇಹ ಪ್ರಭ ರಾಖತ ನಾಹಿ ದುಃಖ ನಾಮ ಜಪದ ಮನ ಉದ ಸುಖ ಚಿಂತಾ ಜಾಯ ಮಟೆ ಅಹಂಕಾರ ದೇ ಜನಕ ಕುಯನ ಪಹಚನಾರ ಸೇರುಪರ ಠಾಠಾ ಗುರು ಸೂರ ನಾನು ತಾಗಿ ಪಾರ ಸೇರುಪರ ಠಾಠಾ ಗುರು ಸೂರ ನಾನು ತಾಗಿ ಕಾರ್ಜ ಪುರ ಮಾತ ಪುರಿ ಅಮೃತ ಜಾಗಿ ದೃಷ್ಟ ದರ್ಶನ ಪೀಕತ ಉದ್ರತ ಶ್ರೇಷ್ಠ ಚರಣ ಕಮಲ ಜಾಕಿ ಅನುರೂಪ ಸಫಲ ದರ್ಶನ ಸುಂದ್ರಹಾರೂಪ ದಾನ ಸೇವಾ ಸೇವಕ ಪ್ರವಾನ ಅಂತರ ಜಾಮಿ ಪುರ ಪ್ರಧಾನ ಜಿಸಮಾನ ಬಸ ಸೋತ ನಿಹಾಲ ದಾಗ ನಿಕಟ ನಾವತ ಕಾಳ ಅಮರ ಪಯ ಅಮರ ಪದ ಪಾಯ ಸ ಸಂಗನಾನ ಕರತಿಯ ಸಲೋಕ ಜ್ಞಾನ ಅಂಜನ ಕರತಿಯ ಜ್ಞಾನ ಅಂಧೇರ ವಿನಾಶ ಹರ ಕೃಪಾದ ಸಂತ ಪೇಟ ಅನಕ ಮನ ಪ್ರಕಾಶ ಅಷ್ಟಪದಿ ಸಂತ ಸಂಗ ಅಂತರ ಪ್ರಭಡಿ ಠಾ ನಾಮ ಪ್ರಭು ಕಲಾಗಾಮಿ ಠಾ ಸಗಲ ಸಮೇಗರಿ ಏಕ ಸ್ಕಟಮಾಯನ ಕರಂಗ ನನ ದೃಷ್ಟಾ ಹಿ ನವ ನಿಧ ಅಮೃತ ಪ್ರಭು ಕನಾಮ ದೇಹಿ ಮೈ ಸ್ಕವ ಸರಾಮ ಸೋನ ಸಮಾದ ಅನಹತ ತಹನಾದ ಕಹನ ಜಾಯು ಆಚರಜ ಸಮಾದ ತಿನ್ ದೀಖ ಸಭ ದಿಖಾಯ ನಾನಕ ತಜನ ಸೋಜಿ ಪಾಯ ಸ್ವಂತರ ಸೋ ಬಾಹರ ಅನಂತ ಕಾಟ ಕಾಟ ವ್ಯಾಪ ರಹ ಭಗವಂತ ತರನ ಮಾಹಿ ಆಕಾಶ ಪಾಯಾರ ಸರ್ವಲೋಕ ಪೂರ್ಣ ಪ್ರದ ಪಾಲ ಬಂತನ ಪರ್ವತ ಪಾರ ಬ್ರಹ್ಮ ಜಯ ಶ್ರೀ ಆಜ್ಞಾ

ಭೂಪೇ ನಮೋ ದಾನ ದಾನೇ ನಮೋ ಮಾನ ಮಾನೇ ನಮೋ ರೋಗ ರೋಗೇ ನಮಸ್ತಂಗ ಸ್ನಾನಂಗ ನಮೋ ಮಂತ್ರ ಮಂತ್ರಂಗ ನಮೋ ಜಂತ್ರ ಜಂತ್ರಂಗ ನಮೋ ಇಷ್ಟೇ ಇಷ್ಟೇ ನಮೋ ತಂತ್ರ ತಂತ್ರಂಗ ಸದಾ ಸಚಿದಾನಂದ ಸರ್ವಂ ಪ್ರಣಾಸಿ ಅನೂಪೇ ಅರೂಪೇ ಸಮಸ್ತ ನಿವಾಸೀ ಸದಾ ಸಿದ್ಧ ದಾ ಬುಧ ದಾ ವೃದ್ಧ ಕರ್ತಾ ಅಧೋ ಉರ್ಧ ಅರ್ಧಂ ಅಗಂ ಓಗ ಹರ್ತಾ ಪರಂ ಪರಂ ಪರಮೇಶ್ವರಂ ಪ್ರೋಷ್ಪಾಲಂ ಸದಾ ಸರ್ವದಾ ಸಿದ್ಧ ದಾತಾ ದಯಾಲಂಗ ಶೇದೀಯ ಭೇದೀಯ ನಾಮಂಗ ಕಾಮಂ ಸಮಸ್ತೋ ಪ್ರಾಜೀ ಸಮಸ್ತಸ್ತ ತಾಮಂ